ಧನ ಪರ್ವತ ದೇವಿನ ಜೀವನ ಕಳಾಯ ಭರನ ಸೋಡಲಿ ಮೃತ್ಯುವ ಲೋಕದ ಜೀವನ ಕಳಾಯ ಭರನ ಸೋಡಲಿ